ಸೋಗ ಅಮೃತ ಜ್ಞಾನ ಮಹಾರಾಸ ಭೋಗ ಪಂಚ ಸಮಾಯಿ ಸುಖಿ ಸಬ ಲೋಗ ಸಗಲಿ ಜೋತ ತೇರಾ ಸಬ ಕೋಯಿ ಆಪೇ ಜೋಡ ಬಿಛೋಡೇ ಸೋಯಿ ಆಪೇ ಕರ್ತಾ ಕರೇ ಸೋ ಹೋಯಿ ತಾಹೇ ಉಸಾರೇ ಹುಕ್ಮ ಸುಮಾವೇ ಹುಕ್ಮೋ ವರ್ತ ಜೋ ತಿಸ ಭಾವೇ